0: ವಿಹರಣ ಜಯ ಮದೀಯ ಜಯ ಮದೀಯ ಮಧುರ ಗೇಯ ಕುಂಡಿತ ಸುಂದರ ಶರಣ
1: ಇಸಿ ಗೀತ ಕೋ ಫಿಲ್ಮ್ ಜಾತಾ ಹೂಂ ಮೈ।